0: You are listening to Home 92.2 FM. Home is a feeling.
1: Turelala nada da thom ta da thom ta da thobi na yottera nrittirade. ಕೃತಕುಗುಧೋಕುಗು ಧೋಗಡ ದಾತಿಗೆ ತಾಳಕು ತೂಹಲ ಗಾನರತೆ ಧುಕುಕುದು ಧುಕ್ಕಡ ಧಿಮಿತಿಮಿ ತತ್ವನಿ ಧೀರ ಮೃದಂಗನಿನಾದರದೇ